0: 안 봐 헷갈린데
1: 아멜리 나이토
0: ಒಳಗೆ ಹಂಗೋ ಹಿಂಗ್ ತಳ್ಳಿ ಮುಗಿಸ್ತೇನೆ ಕೊನೆ ಕೆಲಸ ಇಲ್ಲ ಬರ್ಕಾಲಿ ಕೈ ಓದಿದ್ ಮುಗಿತಲ್ಲ ಇನ್ನೇನು ಮುಂದೆ ಹಿಂಗೆಲ್ಲ ಉರಿತಿ ತಿಂದ.